0: ñaari loxo ci kaw ñu magal xasaay bi loxo ci kaw ñu magal
1: xasaay bari sulmun takhiman bari sanan